0: ꯏꯁꯩꯁꯦ ꯇꯥꯍꯟꯖꯈꯤꯕꯒ ꯂꯣꯏꯅꯅ ꯗꯥꯡꯀꯥꯒꯁꯤꯒꯤ ꯑꯣꯏꯅ ꯃꯅꯤꯄꯨꯔꯤ ꯃꯇꯝ ꯏꯁꯩꯁꯤꯡ ꯂꯥꯟꯊꯣꯛꯆꯕ ꯃꯇꯥꯡ ꯑꯁꯤꯗ ꯂꯣꯏꯖꯔꯦ ꯑꯥꯀꯥꯁꯕꯥꯅꯤ ꯏꯝꯐꯥꯜ ꯍꯧꯖꯤꯛ ꯅꯨꯃꯤꯠ ꯅꯤꯅꯤ ꯄꯨꯡ ꯇꯔꯨꯛꯇ ꯃꯇꯝ ꯂꯦꯞꯄꯒ ꯄꯨꯡ ꯇꯔꯥꯅꯤꯊꯣꯏꯗ ꯍꯧꯖꯤꯛ ꯍꯧꯖꯤꯛ ꯇꯥꯔꯤꯕ ꯏꯁꯩꯁꯤꯡ ꯑꯁꯤ ꯃꯇꯝ ꯆꯥꯅ ꯂꯥꯛꯄꯤꯌꯨ ꯍꯥꯏꯅ ꯅꯤꯡꯁꯤꯡꯖꯔꯤ
1: ꯑꯥꯀꯥꯁꯕꯥꯅꯤ ꯏꯝꯐꯥꯜ ꯅꯤꯡꯊꯧꯈꯣꯡꯖꯝ ꯁꯨꯅꯤꯅ ꯄꯥꯎ ꯄꯥꯖꯔꯤ ꯑꯍꯥꯟꯕꯗ ꯃꯔꯨꯑꯣꯏꯕ ꯄꯥꯎ ꯀꯨꯟꯁꯨꯕ ꯔꯣꯖꯒꯥꯔ ꯃꯦꯂꯥꯗ ꯉꯁꯤ ꯅꯨꯡꯊꯤꯜ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯅꯧꯅ ꯊꯕꯛ ꯈꯜꯂꯕ ꯅꯍꯥ 1,50,000 ꯍꯦꯟꯕꯗ ꯑꯦꯄꯣꯏꯟꯃꯦꯟ ꯂꯦꯇꯔ ꯌꯦꯟꯊꯣꯛꯀꯅꯤ ꯁꯤꯛꯀꯤꯝꯗ ꯑꯍꯥꯟꯕ ꯑꯣꯏꯅ ꯁꯔꯀꯥꯔꯒꯤ ꯁꯤꯠ ꯆꯥꯝꯃ ꯂꯩꯕ ꯃꯦꯗꯤꯀꯦꯜ ꯀꯣꯂꯦꯖ ꯑꯃ ꯁꯪꯒꯥꯈ꯭ꯔꯦ ꯐ꯭ꯌꯨꯆꯔ ꯑꯣꯐ ꯑꯦꯟꯚꯥꯏꯔꯣꯟꯃꯦꯟ ꯑꯦꯟ ꯀ꯭ꯂꯥꯏꯃꯦꯠ ꯗꯥꯏꯅꯥꯃꯤꯛꯁ ꯍꯥꯏꯕꯁꯤꯗ ꯅꯨꯃꯤꯠ ꯅꯤꯅꯤ ꯆꯠꯊꯒꯗꯕ ꯃꯤꯐꯝ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯉꯁꯤ ꯅꯩ ꯗꯦꯜꯂꯤꯗ ꯍꯧꯗꯣꯛꯈ꯭ꯔꯦ ꯑꯃꯁꯨꯡ ꯀꯨꯟꯁꯨꯕ ꯑꯦꯁꯤꯌꯟ ꯒꯦꯝꯁ ꯖꯄꯥꯟꯒꯤ ꯑꯥꯏꯆꯤ ꯅꯥꯒꯣꯌꯥꯗ ꯉꯁꯤ ꯅꯨꯡꯊꯤꯜ ꯄꯨꯡ 2:30ꯗꯒꯤ ꯍꯧꯔꯒꯅꯤ ꯀꯨꯟꯁꯨꯕ ꯔꯣꯖꯒꯥꯔ ꯃꯦꯂꯥꯗ ꯉꯁꯤ ꯅꯨꯡꯊꯤꯜ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯚꯤꯗꯤꯑꯣ ꯀꯟꯐꯔꯦꯟꯁꯤꯡꯒꯤ ꯈꯨꯊꯥꯡꯗ ꯁꯔꯀꯥꯔꯒꯤ ꯇꯣꯉꯥꯟ ꯇꯣꯉꯥꯟꯕ ꯕꯤꯚꯥꯒꯁꯤꯡ ꯑꯃꯁꯨꯡ ꯑꯣꯔꯒꯅꯥꯏꯖꯦꯁꯟꯁꯤꯡꯗ ꯅꯧꯅ ꯊꯕꯛ ꯈꯜꯂꯕ ꯅꯍꯥ 1,50,000 ꯍꯦꯟꯕꯗ ꯑꯦꯄꯣꯏꯟꯃꯦꯟ ꯂꯦꯟꯇꯔ ꯌꯦꯟꯊꯣꯛꯀꯅꯤ ꯊꯧꯔꯝ ꯑꯁꯤꯒ ꯃꯔꯤ ꯂꯩꯅꯅ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯅꯧꯅ ꯊꯕꯛ ꯈꯜꯂꯕ ꯃꯤꯑꯣꯏꯁꯤꯡꯗ ꯋꯥ ꯉꯥꯡꯒꯅꯤ ꯔꯣꯖꯒꯥꯔ ꯃꯦꯂꯥ ꯑꯁꯤ ꯂꯩꯕꯥꯛ ꯑꯁꯤꯒꯤ ꯇꯣꯉꯥꯟ ꯇꯣꯉꯥꯟꯕ ꯃꯐꯝ 95ꯗ ꯄꯥꯡꯊꯣꯛꯀꯅꯤ ꯅꯧꯅ ꯊꯕꯛ ꯈꯜꯂꯕ ꯀꯦꯟꯗꯤꯗꯦꯠꯁꯤꯡꯅ ꯇꯣꯉꯥꯟ ꯇꯣꯉꯥꯟꯕ ꯃꯟꯇ꯭ꯔꯥꯂꯣꯏꯁꯤꯡ ꯑꯃꯗꯤ ꯕꯤꯚꯥꯒꯁꯤꯡ ꯃꯔꯨꯑꯣꯏꯅ ꯔꯦꯚꯦꯅ꯭ꯌꯨ ꯔꯦꯜꯋꯦ ꯒ꯭ꯔꯤꯍ ꯃꯟꯇ꯭ꯔꯥꯂꯣꯏ ꯍꯛꯁꯦꯜ ꯃꯟꯇ꯭ꯔꯥꯂꯣꯏꯅꯆꯤꯡꯕꯗ ꯊꯕꯛ ꯖꯣꯏꯟ ꯇꯧꯒꯅꯤ ꯀꯨꯟꯁꯨꯕ ꯔꯣꯖꯒꯥꯔ ꯃꯦꯂꯥ ꯑꯁꯤꯒ ꯂꯣꯏꯅꯅ ꯂꯩꯕꯥꯛ ꯑꯁꯤꯅ ꯅꯍꯥ 1,92,035 ꯁꯔꯀꯥꯔꯅ ꯊꯕꯛ ꯐꯪꯍꯟꯕ ꯉꯝꯂꯦ ꯁꯔꯀꯥꯔ ꯑꯁꯤꯅ ꯂꯦꯞꯄ ꯂꯩꯇꯅ ꯅꯍꯥꯁꯤꯡꯕꯨ ꯂꯩꯕꯥꯛ ꯑꯁꯤꯒꯤ ꯊꯕꯛ ꯊꯧꯔꯝꯁꯤꯡꯗ ꯍꯦꯟꯅ ꯃꯄꯨꯡ ꯐꯥꯅ ꯁꯔꯨꯛ ꯌꯥꯅꯕ ꯈꯨꯗꯣꯡꯆꯥꯕꯁꯤꯡ ꯄꯤꯅꯕꯒꯤ ꯊꯧꯔꯥꯡꯁꯤꯡ ꯄꯥꯏꯈꯠꯇꯨꯅ ꯂꯥꯛꯂꯤ ꯁꯤꯛꯀꯤꯝꯗ ꯑꯍꯥꯟꯕ ꯑꯣꯏꯅ ꯁꯔꯀꯥꯔꯒꯤ ꯁꯤꯠ ꯆꯥꯝꯃ ꯂꯩꯕ ꯃꯦꯗꯤꯀꯦꯜ ꯀꯣꯂꯦꯖ ꯑꯃ ꯁꯪꯒꯥꯈ꯭ꯔꯦ ꯀꯣꯂꯦꯖ ꯑꯁꯤ ꯑꯦꯀꯥꯗꯃꯤꯛ ꯁꯦꯁꯟ ꯑꯁꯤꯗꯒꯤ ꯍꯧꯔꯒꯅꯤ ꯃꯨꯈ꯭ꯌ ꯃꯟꯇ꯭ꯔꯤ ꯄ꯭ꯔꯦꯝ ꯁꯤꯡ ꯇꯃꯥꯡꯅ ꯍꯥꯏ ꯑꯍꯥꯟꯕ ꯑꯣꯏꯅ ꯍꯦꯂꯦꯟ ꯂꯦꯞꯁꯥꯗ ꯍꯥꯡꯗꯣꯛꯂꯤꯕ ꯁꯤꯛꯀꯤꯝ ꯃꯦꯗꯤꯀꯦꯜ ꯀꯣꯂꯦꯖ ꯑꯁꯤꯅ ꯔꯥꯖ꯭ꯌ ꯑꯁꯤꯒꯤ ꯏꯇꯤꯍꯥꯁꯇ ꯍꯛꯁꯦꯜꯒꯤ ꯂꯝꯗ ꯑꯅꯧꯕ ꯄꯟꯗꯨꯞ ꯑꯃ ꯍꯥꯡꯗꯣꯛꯂꯦ ꯃꯦꯗꯤꯀꯦꯜ ꯀꯣꯂꯦꯖ ꯑꯁꯤꯅ ꯔꯥꯖ꯭ꯌ ꯑꯁꯤꯒꯤ ꯅꯍꯥ ꯑꯣꯏꯔꯤꯕ ꯃꯍꯩꯔꯣꯏꯁꯤꯡꯗ ꯃꯒꯨꯟ ꯂꯩꯕ ꯃꯦꯗꯤꯀꯦꯜꯒꯤ ꯁꯤꯛꯁꯥ ꯐꯪꯅꯕꯒꯤ ꯈꯨꯗꯣꯡꯆꯥꯕ ꯑꯃ ꯄꯤꯔꯤ ꯁꯦꯁꯟ ꯑꯁꯤ ꯍꯧꯗꯣꯛꯄꯒꯤ ꯊꯧꯔꯝꯗ ꯋꯥꯏꯠ ꯀꯣꯠ ꯁꯦꯔꯦꯃꯅꯤꯒꯤ ꯊꯧꯔꯝꯁꯨ ꯄꯥꯡꯊꯣꯛꯈꯤ ꯅꯤꯇꯤ ꯑꯌꯣꯒꯀꯤ ꯃꯦꯝꯕꯔ ꯖꯣꯔꯥꯝ ꯑꯅꯤꯌꯥꯒ ꯑꯔꯨꯅꯥꯆꯜ ꯄ꯭ꯔꯗꯦꯁꯀꯤ ꯔꯥꯖ꯭ꯌꯄꯥꯜ ꯀꯦ ꯇꯤ ꯄꯔꯅꯥꯏꯛꯀ ꯎꯅꯗꯨꯅ ꯔꯥꯖ꯭ꯌ ꯑꯁꯤꯒꯤ ꯇꯣꯉꯥꯟ ꯇꯣꯉꯥꯟꯕ ꯂꯝꯁꯤꯡꯒꯤ ꯃꯇꯥꯡꯗ ꯀꯨꯞꯅ ꯈꯟꯅꯈ꯭ꯔꯦ ꯂꯣꯛ ꯚꯥꯕꯟꯗ ꯎꯅꯗꯨꯅ ꯈꯟꯅꯕꯗꯨꯗ ꯔꯥꯖ꯭ꯌꯄꯥꯜ ꯄꯔꯅꯥꯏꯛꯅ ꯑꯔꯨꯅꯥꯆꯜ ꯄ꯭ꯔꯗꯦꯁꯀꯤ ꯃꯍꯧꯁꯥꯗꯒꯤ ꯄꯨꯊꯣꯛꯆꯔꯤꯕ ꯄꯣꯠꯂꯝꯁꯤꯡ ꯇ꯭ꯔꯥꯏꯕꯦꯜ ꯍꯦꯔꯤꯇꯦꯖꯅꯆꯤꯡꯕꯗ ꯑꯍꯦꯟꯕ ꯃꯤꯠꯌꯦꯡ ꯊꯝꯕꯤꯗꯨꯅ ꯂꯝ ꯑꯁꯤꯗ ꯍꯦꯟꯅ ꯈꯨꯃꯥꯡ ꯌꯥꯡꯁꯤꯟꯅꯕ ꯊꯧꯔꯥꯡꯁꯤꯡ ꯄꯥꯏꯈꯠꯄꯤꯅꯕ ꯇꯛꯁꯤꯟꯈꯤ 2027 ꯚꯤꯛꯁꯤꯠ ꯚꯥꯔꯠ ꯑꯣꯏꯍꯟꯅꯕ ꯄꯥꯟꯗꯝ ꯊꯝꯂꯤꯕ ꯑꯁꯤꯗ ꯚꯤꯛꯁꯤꯠ ꯑꯔꯨꯅꯥꯆꯜ ꯄ꯭ꯔꯗꯦꯁ ꯑꯣꯏꯍꯟꯅꯕꯒꯤ ꯄꯥꯟꯗꯝꯁꯨ ꯌꯥꯎꯅꯕ ꯃꯤꯐꯝ ꯑꯗꯨꯗ ꯈꯟꯅꯈꯤ ꯇꯨꯡꯀꯣꯏꯒꯗꯕ ꯊꯧꯔꯥꯡꯁꯤꯡ ꯑꯁꯥꯟꯕ ꯃꯤꯠꯌꯦꯡꯒ ꯂꯣꯏꯅꯅ ꯔꯥꯖ꯭ꯌ ꯑꯁꯤꯒꯤꯗꯃꯛ ꯄꯥꯏꯈꯠꯅꯕꯁꯨ ꯅꯤꯇꯤ ꯑꯌꯣꯒꯀꯤ ꯃꯦꯝꯕꯔꯗ ꯐꯣꯡꯗꯣꯛꯈꯤ ꯃꯅꯤꯄꯨꯔꯗ ꯑꯦꯟ.ꯑꯥꯔ.ꯁꯤ ꯆꯠꯅꯗ꯭ꯔꯤꯕ ꯐꯥꯎꯕ ꯃꯤꯀꯣꯛ ꯊꯤꯕꯒꯤ ꯊꯕꯛ ꯑꯃꯠꯇ ꯄꯥꯡꯊꯣꯛꯄ ꯌꯥꯔꯣꯏ ꯍꯥꯏꯅ ꯉꯁꯤ ꯅꯣꯔꯊ ꯏꯝꯐꯥꯜ ꯃꯩꯔꯥꯄꯥꯏꯕꯤ ꯑꯦꯟ ꯀ꯭ꯂꯕꯁ ꯑꯣꯔ ꯀꯣꯑꯣꯔꯗꯤꯅꯦꯇꯤꯡ ꯀꯃꯤꯇꯤꯅ ꯁꯤꯟꯗꯨꯅ ꯏꯝꯐꯥꯜ ꯋꯦꯁꯀꯤ ꯈꯣꯡꯉꯥꯝꯄꯥꯠꯇ ꯂꯩ ꯋꯥꯀꯠ ꯃꯤꯐꯝ ꯆꯠꯊꯈ꯭ꯔꯦ ꯂꯩꯀꯥꯏꯀꯨꯟꯒꯤ ꯃꯩꯔꯥꯄꯥꯏꯕꯤ ꯑꯃꯁꯨꯡ ꯀ꯭ꯂꯕꯀꯤ ꯃꯤꯑꯣꯏꯁꯤꯡꯅ ꯁꯔꯨꯛ ꯌꯥꯗꯨꯅ ꯄꯥꯡꯊꯣꯛꯂꯤꯕ ꯋꯥꯀꯠ ꯃꯤꯐꯝ ꯑꯁꯤꯗ ꯌꯦꯜꯂꯧ ꯃꯤꯁꯤꯡ ꯀꯟꯅꯕ ꯁꯔꯀꯥꯔꯅ ꯊꯕꯛ ꯄꯥꯏꯈꯠꯅꯕ ꯗꯥꯕꯤ ꯇꯧꯔꯤ ꯕꯤꯁꯅꯨꯄꯨꯔ ꯖꯤꯂꯥꯒꯤ ꯅꯝꯕꯣꯜ ꯁꯕꯜ ꯂꯩꯀꯥꯏꯗ ꯍꯧꯈꯤꯕ ꯆꯍꯤ 2025ꯒꯤ ꯉꯁꯤꯒꯤ ꯅꯨꯃꯤꯠ ꯑꯁꯤꯗ ꯊꯣꯛꯈꯤꯕ ꯂꯥꯏꯕꯛ ꯊꯤꯕ ꯊꯧꯗꯣꯛꯇ ꯂꯩꯈꯤꯗ꯭ꯔꯕ 93 ꯁꯨꯕ ꯑꯁꯥꯝ ꯔꯥꯏꯐꯜꯁꯀꯤ ꯄꯥꯔꯁꯣꯅꯦꯜ ꯑꯅꯤꯒꯤ ꯃꯐꯝꯗ ꯏꯀꯥꯏ ꯈꯨꯝꯅꯕ ꯎꯠꯄꯒꯤ ꯊꯧꯔꯝ ꯑꯃ ꯍꯧꯖꯤꯛ ꯄꯥꯡꯊꯣꯛꯂꯤ ꯃꯐꯝ ꯑꯗꯨꯒꯤ ꯈꯨꯟꯖꯥꯁꯤꯡ ꯑꯃꯁꯨꯡ 93 ꯁꯨꯕ ꯑꯁꯥꯝ ꯔꯥꯏꯐꯜꯁꯅ ꯄꯨꯟꯅ ꯁꯤꯟꯕ ꯊꯧꯔꯝ ꯑꯗꯨꯗ ꯃꯤꯑꯣꯏ ꯀꯌꯥꯅ ꯂꯩꯈꯤꯗꯕ ꯄꯥꯔꯁꯣꯅꯦꯜꯁꯤꯡꯒꯤ ꯃꯐꯝꯗ ꯂꯩ ꯁꯨꯀꯠꯇꯨꯅ ꯏꯀꯥꯏ ꯈꯨꯝꯅꯕ ꯎꯠꯈꯤ ꯑꯁꯥꯝ ꯔꯥꯏꯐꯜꯁꯀꯤ ꯗꯥꯏꯔꯦꯛꯇꯔ ꯖꯦꯅꯔꯦꯜ AVSM SM ꯂꯦꯐꯇꯦꯅꯦꯟ ꯖꯦꯅꯔꯦꯜ ꯕꯤꯀꯥꯁ ꯂꯥꯈꯦꯔꯥ ꯑꯃꯗꯤ ꯑꯁꯥꯝ ꯔꯥꯏꯐꯜꯁꯀꯤ ꯄꯥꯔꯁꯣꯅꯦꯜ ꯈꯨꯗꯤꯡꯃꯛꯅ ꯃꯈꯣꯏꯒꯤ ꯃꯐꯝꯗ ꯏꯀꯥꯏ ꯈꯨꯝꯅꯕ ꯎꯠꯂꯛꯂꯤ ꯁꯤꯀ꯭ꯌꯨꯔꯤꯇꯤ ꯀꯣꯟꯚꯣꯏ ꯂꯩꯇꯕꯅ ꯉꯁꯤ ꯖꯤꯔꯤꯕꯥꯝꯗꯒꯤ ꯏꯝꯐꯥꯜꯗ ꯊꯣꯛꯀꯗꯕ ꯒꯥꯔꯤꯁꯤꯡ ꯑꯃꯠꯇ ꯊꯥꯗ꯭ꯔꯦ ꯑꯩꯈꯣꯏꯒꯤ ꯖꯤꯔꯤꯕꯥꯝ ꯄꯥꯎꯃꯤꯅ ꯍꯥꯏ ꯍꯧꯖꯤꯛ ꯖꯤꯔꯤꯕꯥꯝꯗ ꯑꯣꯏꯜ ꯇꯦꯡꯀꯔ 5 ꯌꯥꯎꯅ ꯑꯇꯩ ꯄꯣꯠꯂꯝꯁꯤꯡ ꯄꯨꯕ ꯒꯥꯔꯤ 340 ꯄꯟꯗꯨꯅ ꯂꯩꯔꯦ ꯏꯟꯗꯤꯌꯥ ꯃꯦꯇ꯭ꯔꯣꯂꯣꯖꯤꯀꯦꯜ ꯗꯤꯄꯥꯔꯠꯃꯦꯟꯅ ꯍꯥꯏꯔꯤ ꯃꯅꯤꯄꯨꯔ ꯌꯥꯎꯅ ꯑꯋꯥꯡ ꯅꯣꯡꯄꯣꯛꯀꯤ ꯔꯥꯖ꯭ꯌꯁꯤꯡꯗ ꯉꯁꯤ ꯑꯀꯟꯕ ꯅꯣꯡ ꯆꯨꯔꯕ ꯌꯥꯏ ꯅꯒꯥꯂꯦꯟ ꯃꯦꯖꯣꯔꯥꯝ ꯇ꯭ꯔꯤꯄꯨꯔꯥ ꯑꯣꯔꯤꯁꯥ ꯑꯟꯗ꯭ꯔ ꯄ꯭ꯔꯗꯦꯁ ꯇꯥꯃꯤꯜꯅꯥꯗꯨ ꯀꯦꯔꯦꯂꯥ ꯅꯣꯡꯄꯣꯛ ꯊꯪꯕ ꯔꯥꯖꯁꯊꯥꯟ ꯌꯥꯎꯅ ꯇꯣꯉꯥꯟ ꯇꯣꯉꯥꯟꯕ ꯃꯐꯝꯁꯤꯡꯗꯁꯨ ꯑꯀꯟꯕ ꯅꯣꯡ ꯆꯨꯔꯕ ꯌꯥꯏ ꯍꯥꯏꯔꯤ ꯒꯨꯖꯔꯥꯠ ꯃꯙ꯭ꯌ ꯄ꯭ꯔꯗꯦꯁ ꯁꯠꯇꯤꯁꯒꯔ ꯑꯁꯥꯝ ꯃꯦꯘꯥꯂꯣꯏ ꯑꯋꯥꯡ ꯊꯪꯕ ꯀꯔꯅꯥꯇꯛ ꯑꯃꯁꯨꯡ ꯂꯛꯁꯗ꯭ꯋꯤꯞꯇ ꯉꯁꯤ ꯑꯀꯥꯛ ꯑꯔꯥꯎ ꯌꯥꯎꯅ ꯅꯣꯡ ꯆꯨꯔꯕ ꯌꯥꯏ ꯑꯟꯗꯃꯥꯟ ꯑꯃꯁꯨꯡ ꯅꯤꯀꯣꯕꯔ ꯏꯊꯠꯇ ꯑꯀꯥꯛ ꯑꯔꯥꯎ ꯌꯥꯎꯅ ꯑꯀꯟꯕ ꯅꯣꯡ ꯆꯨꯒꯅꯤ ꯍꯥꯏꯔꯤ ꯇꯥꯕꯤꯔꯤꯕ ꯄꯥꯎ ꯑꯁꯤ ꯑꯥꯀꯥꯁꯕꯥꯅꯤ ꯏꯝꯐꯥꯜꯗꯒꯤꯅꯤ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ Future of Environment and Climate Dynamics ဟာဟိရမ်ဒနမီနီချုံနနယ်ဒလီဒပန်းထုတ်ကဒဘအန်တာဂျာတီမီဖမ်ငစီဟောက်ဒိုခရေပရန်မန်ထရီနဟိုက်ဟောက်ကီဘဇဟီတရာနီထွိအစီဒါဘာရနတုံငန်တုံငန်ဘလမ်စင်ယောင်းနအကွိဘဂီဖိဘမ်ငါခစီနဘဂီမတ ாங்க ဒဟေနမန်ဇူထာနချန်စီလက်လီလေဘာကစီနမပုငွိုင်းနရီနီယဘလ်အင်နာဂျီအမစုံအကွိဖိဘမ်ငါခစင်ဘဒမီဒင်းသမ်လီစရီမိုဒီနဟိုင်
2: साथियों आज का भारत पर्यावरण सुरक्षा के अपने प्राचीन विचारों को आधुनिक विजन में पिरोते हुए आगे बढ़ रहा है। बीते 12 वर्षों में पर्यावरण से जुड़े हर क्षेत्र में हर सेक्टर में भारत ने असाधारण प्रगति की है। हमारा बड़ा फोकस रिन्यूएबल एनर्जी पर रहा है और इसने पर्यावरण सुरक्षा में बड़ी भूमिका निभाई है।
1: conference asi national green tribunal ne chenbani conference asi the environment ki lamda khang hairaba supreme court amasung high court ki judge sing tongan tongan ba mantralo sing ki secretary sing yauna maroiba miwe kya saruk yari miphama sa saruk yaraduna environment forest amasung climate change mantri bhupendra yadav na hai akoi bagi khal ngak senduna thamna bagi matang da ikoina ngasi lawrba warep sing asina tungi mirol da nunga yai phaba ಅಸೇಂಗ ಇಸಿಂಗ್ ನುಂಗಸಿತ್ ಫಂಗನ್ಬದ ಚಾವ್ನ ಮತೆಂಗ್ ಒಯ್ರಗನಿ ತುಂಗಿ ಮಿರೋಲ್ ಕಿಸಿಂಗಿದಮಕ್ ಅಫಬ ಚಾಕುಟ್ಪ ಸಮಾಜ ಖಕ್ತ ನತ್ತನ ಅಫಬ ಅಕೋಯ್ಬಗಿ ಫಿಬಂ ಒಹೆಲಂಬ ಹೈಬಸಿಸು ತಂಗೈ ಫದೆ ಚಾಕುಟ್ಪ ಮಸುಂ ಅಕೋಯ್ಬಗಿ ಫಿಬಂ ಫಗತ್ ಹಂದುನ ಇಸಿಂಗ್ ನುಂಗಸಿತ್ ಸೇಂಗನ್ಬ ಹೈಬಸಿ ತೂನ ಚತ್ಕದಬ ವಫಂನಿ ಕಾನ್ಫರೆನ್ಸ್ ಅಸಿದ ಅಕೋಯ್ಬಗಿ ಇಸಿಂಗ್ ನುಂಗಸಿತ್ ಕಿ ಫಿಬಂದ ಅಹೋಂಬ ಕಯ ಲಾಕ್ಲಿಬ ಅಮದಿ ಮಸಿನ ಮಾಲೆಂದ ಚೈಥೆಂಗ್ ಪಿರಕ್ಲಿಬ ಅಸಿಗಿ ಮತಾಂಗ್ದ ಖನಗನಿ ಕುನ್ಸುಬ ಏಷ್ಯನ್ ಗೇಮ್ಸ್ ಜಪಾನ್ಗಿ ಐಸಿ ನಗಯಾದ ಅಸಿ ನುಂಥಿಲ್ ಪುಂ ಅನಿ ಮಖಾಯ್ದಗಿ ಹೌರಗನಿ ಗೇಮ್ಸ್ ಅಸಿದ ಒಲಿಂಪಿಕ್ ಮೆಡಲ್ ಅನಿರಕ್ ಫಂಖ್ರಬಿ ಮನು ವಾಕರ್ ಅಮದಿ ಏಷ್ಯನ್ ಗೇಮ್ಸ್ ಅನಿರಕ್ ಮೈ ಪಾಖ್ರಬ ತಜಿಂದರ್ ಪಾಲ್ ಸಿಂಗ್ ತೂರ್ನ ಭಾರತ್ ಟೀಮ್ಗಿ ಫ್ಲಾಗ್ ಬಿಯರರ್ ಒಯ್ಗನಿ ಅಕ್ಟೋಬರ್ ಮರಿ ಫಾವ ಪಾಂಗ್ಥೋಕದಬ ಗೇಮ್ಸ್ ಅಸಿದ ಭಾರತ್ಗಿ ಸಾನರೋಯ್ ಚಮ್ಗಾ ಹೆನ್ಬನ ತೊಂಗಾ ತೊಂಗಾಬ್ನ ಮಸಾನ ಕುಂಥ್ರಾ ತರೆತ ಅಥೊ ಎಹೆನ್ ತಾನಗನಿ ಭಾರತ್ಗಿ ಕಾಂಟಿಂಜೆಂಟ ಒಲಿಂಪಿಕ್ದ ಮೆಡಲ್ ಫಂಖ್ರಬ ಸಾನರೋಯ್ ಮಂಗಾ ಯಾವ್ರಿ ಮೀರಾಬಾಯ್ ಚನು ವೆಟ್ ಲಿಫ್ಟಿಂಗ್ ಕಾಂಟಿಂಜೆಂಟ್ ಲುಚಿಂಗನಿ ಪಿ ವಿ ಸಿಂಧುನ ಬ್ಯಾಡ್ಮಿಂಟನ್ಗೆ ಕಾಂಬು ಸಿಂಗ್ ರುಚಿಂಗನಿ ಗೇಮ್ಸ್ ಅಸಿದ ಲವ್ಲಿನಾ ಬೋರ್ಗೊಹೈನ್ ಅಮನ್ ಸೆರಾವ್ ಅನಚಿಂಗ್ಬ ಸರುಕ್ ಯಾರಿ ಗೇಮ್ಸ್ ಅಸಿದ ಮಣಿಪುರದಗಿ ಪುನಃ ಸಾನರೋಯ್ ಕುಂಥ್ರ ತರುಕ್ ಸರುಕ್ ಯಾಗದೌರಿ ಸೆಪಾಕ್ ತಾಕ್ರೌಗಿ ಸಾನರೋಯ್ ತರಾನಿಥೊಯ್ ಉಸುಗಿ ಅಹುಂ ಕೆನೋಯಿಂಗ್ ಮಸುಂ ಕಯಾಕಿಂಗ್ಗೆ ತರುಕ್ ಫೆನ್ಸಿಂಗ್ಗೆ ಅಹುಂ ಹೊಕ್ಕಿಗೆ ಮರಿ ಸೈಕ್ಲಿಂಗ್ಗೆ ಅಹುಂ ವೆಟ್ ಲಿಫ್ಟಿಂಗ್ಗೆ ಅಹುಂ ರೋಯಿಂಗ್ ಮಸುಂ ಬಾಕ್ಸಿಂಗ್ಗೆ ಸಾನರೋಯ್ ಅಮಮಂಸು ಯಾವ್ರಿ ಭಾರತ್ಗೆ ಟೀಮ್ದ ಮಣಿಪುರದಗಿ ಕೋಚ್ ಅಹುಂ ಯಾವ್ರಿ ಮರಗಸಿದ ಏಷ್ಯನ್ ಗೇಮ್ಸ್ ಕಿ ನುಪಿಗಿ ಕ್ರಿಕೆಟ್ ಭಾರತ್ ಸೆಮಿಫೈನಲ್ ಚಂಗ್ಲೆ ಕ್ವಾರ್ಟರ್ ಫೈನಲ್ ಭಾರತ್ನ ಜಪಾನ್ ಬು ವಿಕೆಟ್ ನಿಪಾಂದು ಥೊಯ್ಕೆ ಸಿಬಿಐನ ರಿಲಯನ್ಸ್ ಕ್ಯಾಪಿಟಲ್ ಲಿಮಿಟೆಡ್ ಮುಂಬೈಗೆ ಹಾನಿಗೆ ಚೇರ್ಮನ್ ಅಮಸುಂ ಅನ್ಐಡೆಂಟಿಫೈಡ್ ಪಬ್ಲಿಕ್ ಸರ್ವೆಂಟ್ ಅಮದಿ ಅತೈ ಮಿಯೋಯಿಶಿಂಗ್ ಎಲ್ಐಸಿ ಇನ್ವೆಸ್ಟ್ಮೆಂಟ್ ನಮಥಾಕ್ ತವೆ ಹಾಬುಗ ಮರಿ ಲೈನ್ಯನ ಕೇಸ್ ಅಮ ರಿಜಿಸ್ಟರ್ ತೌರೆ ಕೇಸ್ ಅದು ಎಲ್ಐಸಿನ ವಾಕಲೊಕ್ಪಗಿ ಮತ್ತುಂಗಿನ ಲೊಕತ್ಕಿಬನಿ ವಾಕಲೊಕ್ಪ ಅದು ಲಿಸಿಂಗ್ ಅನಿ ತರಾನಿಥೊಯ್ದಗಿ ತರಾನಿಪಾನ್ ಫಾವ್ಗಿ ಮನುಂಗ್ದ ಲುಪ್ಪ ಕೋಟಿ ಲಿಸಿಂಗ್ ಅಹುಂ ಸಮಾಪನ್ಗೆ ನಮಥಾಕಿ ವಾಫಂಸಿಂಗ್ ಪಲ್ಲಿ ಸಿಬಿಐನಿ ಹಾಯ್ ಕೇಸ್ ಅಷ್ಟ ಚೆನ್ನರಿಬ ಮಿಯೋಯಿಶಿಂಗ್ನ ತೊಂಗಾನ್ ತೊಂಗಾನ್ಬ ಲಾಲುಂಗ್ ಯಾತ್ಪಗಿ ಥಬಕ್ ಚತ್ತದುನ ಸಿಯಲ್ಸಿಂಗ್ ಅಸಿ ನಮಥಾಕ್ ತೌದುನ ಎಲ್ಐಸಿದ ಯಹೋಲಕ್ತಬನಿ ಹಾಯ್ರಿ ಪಾಕಿಸ್ತಾನ್ಗೆ ಕೋಹಾ ಜಿಲ್ಲಾದ ಲೈಬ ಮಸ್ಜಿದ್ ಅಮಗಿ ಮನಾಕ್ದ ಬೊಂಬ್ ಕಾಯ್ಬಗಿ ಥೌದೋಕ್ದ ಮಿಯೋಯ್ ಕುನ್ಮಾಥೊಯ್ ಲೈಕಿದರೆ ಸಾಮ ಹೆನ್ನ ಶೋಕ್ಲೆ ಲೈಕಿದ್ರಸಿಂಗಿ ಮನುಂಗ್ದ ಪೊಲೀಸ್ ಪರ್ಸನಲ್ ತರಮಂಗ ಯಾವ್ರಿ ಥೌದೋಗ ಸಿಗ ಮರಿ ಲೈನನ್ ಹೌಜಿಕ್ ಪಾವುದ ಸೆಕ್ಯೂರಿಟಿ ಫೋರ್ಸ್ನ ಮಿಲಿಟೆಂಟ್ ತರುಕ್ಷು ಹಾತ್ಖ್ರೆ ಕ್ವಾಡ್ ಹಾಸ್ಪಿಟಲ್ಗೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ತಹಿರ್ ಸಹಾನ್ ಹಾಯ್ ಬೊಂಬ್ ಪುಕಾಯ್ಬಗಿ ಥೌದೋಕ್ ಅಸಿದ ಪೊಲೀಸ್ ಪರ್ಸನಲ್ ಹುಂಬುದ್ರಾ ಹೆನ್ನ ಶೋಕ್ಲೆ ಮಿಚಮ್ ಕುಂಥ್ರಾಸು ಶೋಕ್ಲೆ ಪೊಲೀಸ್ಗೆ ಪಾವುನ್ ಹಾಯ್ ಥೌದೋಕ್ ಅಸಿ ಇರಂಗ್ ಮಸಕ್ ಖಂಗ್ದಬ ಮಿಯೋಯ್ ಖರನ ಮಸಜಿದ್ ಅಸಿಗಿ ಮನಾಕ್ದ ಬೊಂಬ್ ಅಮ ಪೊಕಾಯ್ ಹಂದುನ ಅಶೋಕ್ ಅಪ್ಪ ನಂಗನ್ಕಿಬನಿ ಮಕ್ಕಳ ಮಫಮ ಅದುದಗಿ ನಾನ್ಥೋಕ್ತುನ ಚತ್ಕಿನಬು ಹೋನಬದ ಚೆಕ್ ಪೋಸ್ಟ್ ಅಮದಸು ಅಟ್ಯಾಕ್ ತೌದುನ ಪೊಲೀಸ್ ಪರ್ಸನಲ್ ಕಯ ಅಶೋಕ್ ಅಪ್ಪನ್ ನಂಗನ್ಕಿ ಥೌದೋಕ್ ಅಸಿ ಇತಿಹಾ ಉಲ್ ಮುಜಾಹಿದೀನ ಚತ್ಥಬನಿ ಹಾಯ್ನ ಫೊಂಗ್ದೋರಕ್ಲೆ ಹಾಯ್ರಿ ಹೌಜಿಕ್ ಅರೊಯ್ಬದ ಮರೊಯ್ಬ ಪಾವ್ ಅಮು ಕುನ್ಸುಬ ರೋಜ್ಗಾರ್ ಮೇಲಾದ ಗಸಿ ನುಂಗ್ಥಿಲ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ನೌನ ಥಬ ಖಲಬ ನಹ ಲಿಸಿಂಗ್ ಯಾಂಖೈ ಮಾಥೋಯ್ ಹೆನ್ಬದ ಅಪಾಯಿಂಟ್ಮೆಂಟ್ ಲೆಟರ್ ಎಂಥೋಕನಿ ಸಿಕ್ಕಿಂದ ಅಹನ್ಬೋಯ್ನ ಸರ್ಕಾರಿ ಚಿತ್ ಸಾಮ ಲೈಬ ಮೆಡಿಕಲ್ ಕಾಲೇಜ್ ಸಂಗಾಖ್ರೆ ಫ್ಯೂಚರ್ ಆಫ್ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಡೈನಾಮಿಕ್ಸ್ ಹೈಬಸಿದ ನುಮಿತ್ ನಿನಿ ಜಥಗದಬ ಮಿಫಮ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಗಸಿ ನೈ ದೆಹಲಿದ ಹೌದೋಕ್ರೆ ಅಮಸುಂಗ್ ಕುನ್ಸುಬ ಏಷ್ಯನ್ ಗೇಮ್ಸ್ ಜಪಾನ್ಗೆ ಐಸಿ ನಗೋಯಾದ ಗಸಿ ನುಂಥಿಲ್ ಪುಂ ಅನಿ ಮಖಾಯ್ದಗಿ ಹೌರಗನಿ ಪಾವ್ಲೊಯ್ಚರೆ
0: ಅದೊಮ್ಮ ಥರಂ ತಾಬೇರಿ ಭಾಷೆ ಆಕಾಶವಾಣಿ ಇಂಫಾಗಿ ಕಂಗ್ಲಾ ಚೆನ್ನಲ್ದಗಿನಿ ಹೌಜಿಕ್ ಲಾಂಥೋಕ್ಚರಿ ಮಂಗ್ಲೈಬಾಗ್ದ ಐಗಿ ಇರೈಬಾಗ್ ಇರಮ್ದಂ ಥರಂ ಲಾಂಥೋಕ್ಪಿರಿಬ ಯುಮ್ನಾಂಬ ಬ್ಲೂ ಥರಂ ಪುಥೋಕ್ಪಿ ನೋಂಥೊಂಬಂ ರೋಮಾ.

0: ಲಾಂಥೋಕ್ಚರಿ ಐಕ್ವೆಗಿ ಚಯೋಲ್ಗಿ ಓಯಿನ ಪುಥೋಕ್ಚಬ ಕುದೋಲ್ ಚಯೋಲ್ ಸಿದ ಮಣಿಪುರ್.
1: ಇಪಾ ಇಪ್ಪುಸಿಂಗ ಥಂಬಿರಂಬ ಮಮಲ್ ನಾಯ್ದ್ರಬ ಲನ್ ಐಕ್ವೈಗಿ ಹೌರಕ್ಫಂಗಿ ಖುಂಗುಲ್ ಲಿಫಂ ಓಯ್ರಿಬ ಪುಯಾಬು ನಿಂಗ್ಥೀನ ಥಂಬನ ತುಂಗಿ ಚರೋಲ್ ಸುರೋಲ್ಗಿ ಪುನಿಂಗ್ ಲೋಕ್ಸಿಂಗ್ ಓಯ್ಗನಿ. ಥಾ ಅಸಿಗಿ ತಾಂಗ್ ತರಾ ಮಂಗಾದಗಿ ಹೋಗ್ದುನ ಸೆಪ್ಟೆಂಬರ್ ತರಾ ಮಾಪನ್ ಫಾವ್ಬ ಮಣಿಪುರ್ ಲೆಂಗಾಕಿ ಮಣಿಪುರ್ ಸ್ಟೇಟ್ ಆರ್ಕೈವ್ಸ್ ಡಿಪಾರ್ಟ್ಮೆಂಟ್ ಆಫ್ ಆರ್ಟ್ ಅಂಡ್ ಕಲ್ಚರ್ನ ಸಿಂಧುನ ನಿಫು ಮರಿಸುಬ ಆರ್ಕೈವ್ಸ್ ವೀಕ್ ಸೆಲೆಬ್ರೇಷನ್ ಅಂಡ್ ರೆಕಾರ್ಡ್ ಎಕ್ಸಿಬಿಷನ್ ಲಿಸಿಂಗ್ ಅನಿ ಕುಂತರು ಥೌರಂ ಪಾಂಗ್ಥೋಕ್ಲಿ. ಪಾಂಗ್ಥೋಕ್ಲಿಬ ಥೌರಂ ಅದುಗಿ ಮತಾಂಗ್ದ ಆರ್ಟ್ ಅಂಡ್ ಕಲ್ಚರ್ಗೆ ಡಿರೆಕ್ಟರ್ ಕೆ ದಿನಮಣಿನ ಯುಮ್ದ ಲೈಬ ಪುಯಾ ಸ್ಕ್ರಿಪ್ಟ್ ಸಿಂಗ್ಬು ಮಣಿಪುರ್ ಸ್ಟೇಟ್ ಆರ್ಕೈವ್ಸ್ಗೆ ಆಫೀಸ್ದ ಮಿಯಾಂಗಿ ಲನ್ ಓಯ್ನ ಥಂಬಿನಬ ಫೊಂಗ್ದೋಗ್ಲದುನ ಅಸುಮ್ನ ಹಾಯ್.
2: ಪೊಲಿಟಿಕಲ್ ಏಜೆಂಟ್ ಲೈರಮೆ ಮ್ಯಾಮ್ದು ಲೋಯ್ನ ಈರ ಸಮಮೆ ಮಣಿಪುರ್ಗೆ ಪುಂಗ್ಸಿಂಗ್ಬು ಯೌಂಗ್ನ ಈರಮೆ ಮೊಯ್ನ ರೆಕಾರ್ಡ್ ತೌರಂಬಸೆ ಸೆನ್ಸಸ್ಗೆ ಮತಾಂಡ ಎನ್ ಆರ್ ಸಿಗೆ ಅದುಗೆ ಅದಾಗಿ ಮ್ಯಾಮ್ ದ ಮರೈಜೆ ತೌನರನಿ. ಮರುವ ಡಾಕ್ಯುಮೆಂಟ್ಸಿಂಗ್ದಿ ಅಕೊಯ್ದ ಲೋಯ್ ಲೈಬ 1901 ಸೆನ್ಸಸ್ ತೌಬದು ಮಿ ಕ್ಯಾ ಲೈಗೆ ಅದುಮಾಯ್ ತೌನ 1951 ಹುಜಿ ಕನ್ ಹೈನೆ ಚೇಜೆರ ಮಣಿಪುರ್ಗೆ ಪಾಪ್ಯುಲೇಷನ್ದಿ 577,000 ಲೈಯೆಬ. ಅದುಮಾಯ್ ತೌನ ಸುಂಬ ರೆಕಾರ್ಡ್ ಮ್ಯಾಮ್ಸಿಂಗ್ಜೆ ಸಿನ ಸೆನ್ಸಸ್ಗೆ ಓಯ್ಬಾನಿ ರೆವಿನ್ಯೂಗೆ ಫೋರೆಸೆ ಪಾಕ್ ಚಾವ್ಬ ಕ್ಯಾಮ ಅದು ಮ್ಯಾಮ್ ಅಸಿ ಮ್ಯಾಮ್ಸಿಗೆ ಹಾಯ್ತಾರೆ. ಮರುವ ಡಾಕ್ಯುಮೆಂಟ್ ಸಹಿ ಕುಮಂಗ ಸುರ್ಬ ಪೋತಿ ಅರ್ಕಾಯ್ತ ಸಿನಬಿಯು ತುಂಗಿ ಜೆನೆರೇಷನ್ ರಿಫರೆನ್ಸ್ಗೆದಮತ್ತ ಕೊಯ್ಗಿ ಮೆನು ಸ್ಕ್ರಿಪ್ಟ್ ಹಾಯ್ತಾರೆ ಪುಯಾಸಿಂಗ್ಜೆ ಪುಯಾ ಪಾಪ ಗಮಸೆ ಮಿಸಿ ಜಮಸಲಾಗ್ತಾರೆ ಮೊಯ್ ಅಹುಮ್ ಮರಿ ಚಪ್ಪ ಗಮದಕೋ. ಇವನ್ ಹುಜಿ ಲೈಬ ಪುಯಾ

ಕುಂದ್ರಾಕ್ಪಂ ಜೀವನ್ಗೆ ಖೋಂಜಲ್ದ ಮಣಿಪುರಿ ಮಟಮಿಸೆ ಮತಾಬಿರಿ ಆಕಾಶವಾಣಿ ಇಂಫಾಲ್ ಹೌಸಿಗ್ ಲಾಂಥೋಕ್ಚರಿ ಮೈತೈ ಪುಯಾಗಿ ವಾರಿದ ಖಂಬನ ಕೈ ಫಾಬಗಿ ಮತಾಂಗ್ ವಾರಿ ಲಿಬಿಗದ ಥಿಯಾಮ್ ಮಧು ಸಿಂಗ್ ಮೈತೈ

0: mana ang ubi tab sigumba sigumba si dilerami atai ma kaji de am telerami wai ga ji aidi wai no hai sha si habit chi da gi moi achom do gi wai ta ba phau do gi lok la ga pirak pa da gi koi mani pusi da chang pa da gi mani pusi da si wai ki ka no si chandoki bra hai la ina ai gi wa ka ni ai ne chandoki mak te hai da so chandoki bra hai la ai da khali ma ek lakh pa da gi hau gi bane ma lakh ni ma mang ai la ura ma ura le ma bane ha la ura le ma la uri ma tam du ra di wai si chang lakh tri kai si tok ti habit hai ji phok tho khieli hai dana kanasu kanasu loinaba koi phau thare thoi phom rakshida re kari rakshida loin yan jilla puni na ho ai koi gi thoi phau si bau sheng bo wa re bo sa ji sheng han dau du a koi bda mi a to pa phau tha jilla amina mo na sheng han dau si dana ina machi ama ai dum phau phai do ma ma de dum lingane ai phai do ma lingane phai do ma de machine na su yai ro kai shamuk su yai ro ikuna dum yai ne ya na chara maru lou do se machine yai bi da bna kwai phai yari ma kai di phau yam bo na te kelo tara ga mari manga kun kakang da yajila tamu adui dino kun bra pick up dana hom kai su pomaro mission nei yai bache pausi ma ba su yawi ma da su dum yawi kana gum mission hai ba na yer padri ma da su yawi to ada ai di ai mak ti hau jeu ju pau di ai gi di pau di nong di lo ba sei kun na ya mai yai
1: pausi ahan ba gi lo si lo e lo lo pa lo ba ma tung si di pau tha ki ba jaga do adu ma khang na thambi bra ma na ma sing atoba to pa kari kari thabi
0: ai gi jaga se irrigation kar pa ba ji sahi em de sahi em ba ai gi labu ki da hang ba gi matam hai se mo de lai ti pau lo ga na da lo ಇವಾಗ ಕೊಯ್ ಆಗ ತಕ್ ಕೊಯ್ದು ಕನಿ ಕೊಯ್ದು ಲೋಯ್ಬಗ ಐ ಚಾನ ತಂಗ್ನಬ ಹವಾಯ್ ನುವಾಯ್ ಇಮುಂಗಿ ತಂಗ್ನಬ ಅಲ್ಲು ayam loin tha alu tha ba ya da ba jaga sing jana ina hangam phun jile
1: jaga si di kayam nu ka kan ho ji na ma sing tha bi ri ba de gi lou nu khul laga u bi ri se ji di kayam chaw ba jaga di hoy
0: ai gi je ai na phau wai na tha ba di ai gi lou phom khak ta tha jai ya do hangam phul la di lou pari manga tara sumai na phul la ya ai ki di kya ta phul lu de ra ai po tha ba gi po cha gi ai gi ai na se na ga da ba po hangam si di adu khang na se na ru ba gi oi dia ಪೋಚೆ ಲವ್ ಕೋರು ದೌಸು ನಿರ್ಮಾ ಕೋಯ್ದು ಜೆರೋ ತೆಲೆಯಿಂದ ಅಯಾಂಬ ಲೋಯ್ ಹುನ್ ಬಂಗಾಕ್ತನೆ ಜೆರೋ ತೆಲೆಯಂತನ ಕೋಯರ ಕೋಲಗ ಹುನ್ ಬಸಿ ಕಕ್ಸಿಂಗಿ ಒಯ್ನದಿ ಲೈತಿಯ ಐಗಿನ ಸೋನ್ ನಾಕನೆ ಲವ್ ಪರಿ ಎಮ ಸಿಮ ಸಿಮ ಅದಿ ಐನ ಅದುಮ್ ಕೋಯ್ದೋಗ ಐ ಪೋಚೆ ಥಾಬ ಕರಿ ತವ ಮಯಾಮ್ ಥಾರಿಬ ಪೋಚೆ ಮಕೈಸಿಗಿ ಹೈದಿ ಸಂಗಮ ಮಮ ತಸು ಥಾರಿ ಐಗಿ ಪೋಥೋಕ್ ತತು ಮಾರ್ಕೆಟ್ ಕಾಬರ ಸುನ್ ನುಗಾರ ಹೈರಾನಿ ಅಂದ ಮೈ ಸಿಂದೋಕ್ಸೆ
1: ಲೌಮಿ ಗಿ ಸಿನ್ ಪಮ್ಸಿದ ಪೈಬಿರಕ್ ಪದಗಿ ಥೆಂಗ್ನ ಬಿರಕ್ ಪ ನುವಾಯಿಬ ನುಕ್ನಿಂಬ ನುವಾಯಿ ನುವಾಯಿ ಬೋ ಕ್ಯಾಮ್ ಸು ಲೈಬಿರಂಗನಿ ಮದು ಲೈರಗದಿ ಮತ್ತೆ ಅಂತ ತಂಬಿಯೋದು
0: ವಾರಿ ಅಕ್ಕೈಜಿ ಹಂಗಾಮ ಹುನ್ನಿಂಗ್ಬನಿ ಹಂಗಾಮ ಹುನ್ನಿಂಗ್ಬಸಿ ಇಸಿಂಗ್ ಇನಿನ್ ಖಂಗುರದಿ ಹಂಗಾಮ ಸಿ ಹಂಗಾಮ ಹುನ್ಬಸಿ ಹಂಗಾಮ ಪತ್ತೆ ಸಿದ ಐಗಿ ಲವ್ ಥಂಗ್ನಬ ಅಕ್ಕೈ ಅನಿ ಹುಮ್ ಲೈ ಐ ಐನ ಹೌರಗ ಮೋಸಿ ಎ ಇನಿನ್ ಜಿ ಖರ ಹಂಗಾಮ ಸಿ ಹಯಂಗ್ ಇನಿನ್ ಲೈರಂಗಾಯ್ ಫೌಜಿ ಲೋಫಾ ತರಿಂಗ್ ಸಿದ ಲೋಕ್ ತೋ ತರಾನಿ ವಾಲಿಂಗ್ ಇಸಿಂಗ್ ಅಮ್ ತಂಗ್ನ ಪಾ ಚಂಜಿ ಹೈದ ಅಕ್ಕೈ ಅನಿ ಹುಮ್ ಮಾನಲ ಇಸಿಂಗ್ ಜಿ ಚಲ್ಲೆ ಚಲ್ಲುಗಾಂದದಿ ಕರ್ಮಾಯಿನ ತೌರುಬನ ಸುಖಂಗ ಖಂಗೌದನ ಇಫ ಫಬ ಫೌ ಲೋಕದ ಹೋಗಿ ನಿಮಿತ್ತರಾಗ ಮೈ ಮಾಡಿದ ಗಾರಬ ಫೌ ಸೆ ಸುಖಂಗ ಖಂಗೌನ ಇಸಿಂಗ್ ಜಿ ಥಾಜಿಲ್ಲುಬದಗಿ ನಿಮಿ ಹುಮಿ ಹೆಕ್ಸುಬದಗಿ ಸುಖಂಗ ಖಂಗನ ವಹಿಕ್ಸಿ ಬಂಗ್ ಚಾ ಮನನ ಅಕ್ವೈ ಅಕ್ವೈ ಇಸಿಂಗ್ ಥಾಜಿಲ್ಲು ಮಕೈಜೆ ಪುಲಾ ಭಾವಲಗ ವಹಿಕ್ನ ಅಕ್ಸ್ಟಾದ ಗುಮ್ ತೊರಕ್ತನ ಅಕ್ವೈ ಸಿ ಅದು ಇಚ್ಛಾಹಿದ ಐ ಯಾಮ್ನ ಗಕ್ಕಿ ಅದು ಹಂಗುಬದ ಸುಹಾರ ಇಸಿಂಗ್ ಕಂಗುರ ಮತ್ತುಂಗ್ದ ಇಸಿಂಗ್ ಅಮ್ಮ ಹಲ್ಲಗ ಥಾಜಿನ್ ಬಸ ಸಿದದಿ ವಹಿಕ್ ಸ ಮರುಮ್ ಜಿ ಪೋಕ್ ಓರ ಕೈ ತೋ ಲೈಕರ ಚಂಗಿ ಅಖಂಗ್ ಅಹಿನ ಹಾರಕ್ಪನಿನ ಲೈಕರ ಚಂಗ ಅದುರಿ ಇಸಿಂಗ್ ಮೇಲೆ ತಾಕಲಕ್ಪದಗಿ ಮಚಕ್ತ ಲೋಯಿಂಗ್ ಕಾಕಲಕ್ಪದಗಿ ಫೌದುರ ಸಾಬಂ ನರಿರನ್ ಸಾವ ಅಲು ತೋರ ಕೈ ನೋಕ್ ಸು ನೋ ಎ ದಗಿ ಅವಾ ಬಸು ಓಯರಗ ಅಲಿ ಅದುದಗಿ ದಿ ಹೌಜಿಕ್ ಪಾವುಲು ತಿ ತೌದರಿ ಮಸಿ ಸ ಮಮಾಂಗಿ ಮತುಂಗಿ ಓನ ಚು ಮೀಕನ ಆಮ್ತ ಚು ತೌ ಬಿರು ಗನು ಮಸಿ ಸಿ ಅಶ್ವೈ ಬಾ ಮಸ್ ಚೋಯನ ಲಾಕನಿ ಹನ ಮ್ಯಾಮ್ ದ ಮಹಾನಿ ಕೈಗಿ ಸಿದ ತೌರಿ ಬಾ ಕನೋ ಮಕೈ ಸಿ ಇಸಿಂಗ್ ಇರಿಗಿ ಸಂಜಮ ಕರ ಕೈಂ ಕಾನ ವಾಯ್ ಅದಗಿ ಪಂ ಹೈ ಬಾಮ ಲಾಕ್ಪನಿನ ಪಂ ಸಿಚು ದುಮ್ ಸರ್ಕಾರಗಿದಿ ಲಾಕ್ತರ ಸರ್ಕಾರಗಿದಿ ಕರಿ ತಗೊರಂ ಖಂಗ್ದೆ ಪಿ ಹೈ ಪಿ ದೆ ಹೈ ತೌಲ ಲಾಕ್ನಗಿದ್ರ ಅದು ಲೈರುರಗಬದಿ ಲಿಸಿಂಗ್ ತ್ರಾಂಗ ಪಿರಗ ಹಂದೋಕ್ನಿ ಹೈ ಅದು ಸು ಹಂದೋ ಈಗ ಹಂದೋಕ್ತೆ ಐದಿ ಐಮಕ್ತಿ ಲೈರು ಲೌಲುದ್ರ ಐದಿ ಸಾನ ಲನಾಯ್ ಲೈರುರ ಐನ ವಾರೈ ನೋಡಿ ಸಿಯಂದ ಹಂದೋಕ್ ಹಂಜಿನ ಐನಿಗೆ ಸಿಯಂಗ ಲೈತಬನಿನ ಮಿದಗಿ ವಾರ ತೌಲ ಲೈರು ಅಸುಮಾಯಿನ ತೌರ ಸುಂಬಲ ವಾಯ್ ಅದಗಿ ಮಯಾಮಿಸಿದ ಬನ್ ನೋಂಗ್ ಒಯ್ಜಿಂಗಿಬ ವಿಂಟರ್ಗೆ ಪೋಚೈ ಥರಮ್ದಾಯ್ದ ಬನ್ ಒಯ್ಬ ಸಿಮತ್ತ ಹೊನಿಂಗ್ದೆ ಕೊಯ್ದಿ ವಿಂಟರ್ಗೆ ಸಿಡಿ ನಸಿ ಕೊರಗ ಹಪ್ತಾ ಸಪ್ ಚಾಬಿದ ಮತ್ತಮ್ ಫಿಕ್ಸ್ ಫಿಕ್ಸ್ ಫಿಕ್ಸ್ ದ ಲಾಗ ಲವ್ ಕೊಯ್ಗದಬನಿ ಅದನ್ನ ಅದೇ ಮತ್ತಮ್ ಸಿಡದಿ ಬನ್ ನೋಂಗ್ ತೊಗರಿ ಥಾವ್ ಫಂಗ್ದ್ರದಿ ಇಂಜಿನ್ ಚತ್ರ ಇಂಜಿನ್ ಚತ್ರದಿ ಕರ್ಮಾಯ್ನ ಲವ್ ಕೊಯ್ರುನಿ ಅಸುಮ ಸಿಮ ತೊಹನಿಂಗ್ದೆ ಲವ್ಗೆ ಮತ್ತಮ್ ಸಿಡದಿ ಅಯಾಮ ಅದುಮ್ ಕರಿ ಖಂಗ್ದೆ ಕರಿ ಖಂಗ್ದೆ ಉಪಾಯ ತೊನ ತೊನಗಿ ಬಲ್ಲಮ್ ತೊಗಿ ಗಾನ ಅಕೊಯ್ಸಿ ಯಾಮ್ ಅವಾವ ಚೆನ್ನೈ ಅಸುಮ ಅವಾವ ಸೆ ತೊಹನ್ ವಿಗನು ಬನ್